0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಜಗನ್ನಾಥದಾಸರ ರಚನೆ, ಹಾಡಿದ್ದಾರೆ ಎಂ ರಾಘವೇಂದ್ರ, ಲಂಬೋದರ ರಕ್ತಾಂಬರಧರ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ಲಂಬೋದರ ರಕ್ತಾಂಬರಧರ, ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಬೈ ಎಂ ರಾಘವೇಂದ್ರ.

ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಪ್ರಾಣೇಶ ವಿಠಲರ ರಚನೆ, ಹಾಡಿದರೆ ನಾಗನಂದಿನಿ ವಿಶ್ವನಾಥ್. ನಾಗನಂದಿನಿ ವಿಶ್ವನಾಥ್ ಪ್ರೆಸೆಂಟಿಂಗ್ ಜನಮನದಲ್ಲಿ ಸದ್ಭಾವನೆ ಬಿತ್ತಲು, ರಿಟನ್ ಬೈ ಪ್ರಾಣೇಶ ವಿಠಲ.

ಗುರುಪ್ರಸಾದ್ ಅವರ ದನಿಯಿರಿ. ಈಗ ಕೇಳಿ ಪುರಂದರದಾಸರ ರಚನೆ. ಮೊದಲಿಗೆ ಉಗಾಭೋಗ, ನಂತರ ನಾ ಮುಂದೆ ಕೃಷ್ಣ ನೀ ಎನ್ನ ಹಿಂದೆಯೇ. ನಾವು ಉಗಾಭೋಗ, ಆಫ್ಟರ್ ದಟ್ ನಾ ಮುಂದೆ ಕೃಷ್ಣ ನೀ ಎನ್ನ ಹಿಂದೆಯೇ. ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಕೆ ಗುರುಪ್ರಸಾದ್.

ಜಿಆರ್ ಪಾಂಡೇಶ್ವರ ಅವರ ಗೀತೆ ಬೃಂದಗಾನದಲ್ಲಿದೆ. ಬೇಡುವೆ ನಾನಿನಿ ತಂ ಶ್ರೀಹರಿ ನೀಡು ದಯವ ತೋರಿಯೇ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್. ಬೇಡುವೆ ನಾನಿನಿ ತಂ ಶ್ರೀಹರಿ ನೀಡು ದಯವ ತೋರಿಯೇ. ರಿಟನ್ ಬೈ ಜಿಆರ್ ಪಾಂಡೇಶ್ವರ.

ಬೆಳಗಾಗುವ ತನಕ ಕುಳಿತು ನೋಡೋ ನಿನ್ನ ತಿಳುವಳಿಕೆಯ ಜ್ಞಾನವನ್ನು. ಸಂತ ಶಿಶುನಾಳ ಶರೀಫರ ಗೀತೆಗೆ ದನಿಯಾಗಿದ್ದಾರೆ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್. ಬೆಳಗಾಗುವ ತನಕ ಕುಳಿತು ನೋಡೋ ನಿನ್ನ ತಿಳುವಳಿಕೆಯ ಜ್ಞಾನವನ್ನು, ರಿಟನ್ ಬೈ ಸಂತ ಶಿಶುನಾಳ ಶರೀಫ್, ಸಂಗ್ ಬೈ ಎಂ ವೆಂಕಟೇಶ್ ಕುಮಾರ್.

ರೂಪಾ ಮತ್ತು ದೀಪಾರಾವ್ ಅವರ ದನಿಯಲಿ ಕೇಳಿ ಕನಕದಾಸರ ರಚನೆ ಬಾರು ಕೃಷ್ಣಯ್ಯ. ರೂಪಾ ಅಂಡ್ ದೀಪಾರಾವ್ ಸಿಸ್ಟರ್ಸ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕನಕದಾಸ ಬಾರು ಕೃಷ್ಣಯ್ಯ.

ಎಂ ರಾಘವೇಂದ್ರ ಅವರ ದನಿಯಲ್ಲಿ ಮತ್ತೊಂದು ಗೀತೆ, ಭೋಯತಿ ವರೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ, ರಚನೆ ಅನಂತಾದ್ರಿಶ. ನೌ ಒನ್ ಮೋರ್ ಸಾಂಗ್ ಸಾಂಗ್ ಬೈ ಎಂ ರಾಘವೇಂದ್ರ, ಭೋಯತಿ ವರೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ, ರಿಟನ್ ಬೈ ಅನಂತಾದ್ರಿಶ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program was a contribution of Akashvani Bengaluru, Anytime, Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ.
1: ನಮಸ್ತೆ ಮೇಡಮ್.
2: ಆಶೀರ್ವಾದಗಳು. ಇವತ್ತು ನಿನ್ನೆ ಪಲ್ಲವಿ ಚೆನ್ನಾಗಿ ಪಾಠ ಮಾಡ್ಕೊಂಡು ಬಂದಿದೀಯ, ಅದನ್ನು ಹಾಡಿಬಿಟ್ಟು ಮುಂದೆ ಅನುಪಲ್ಲವಿಗೆ ಹೋಗೋಣ.

0: ಮುಂದೆ ಅನುಪಲ್ಲವೀನ ಶುದ್ಧ ಸಾಹಿತ್ಯ ಬರ್ಕೊಳ್ತೀಯಾ? ಬಿಂಬಾಧರಿ
1: ಬಿಂಬಾಧರಿ
0: ಚಿತ್ ಪ್ರತಿ ಬಿಂಬಾಧರಿ
1: ಚಿತ್ ಪ್ರತಿಬಿಂಬಾಧರಿ
0: ಬಿಂದುನಾದವ
1: ಬಿಂದುನಾದವ
0: ಶಂಕರಿ
1: ಶಂಕರಿ
0: ಶಂಕರಿ
1: ಶಂಕರಿ
0: ಆಮೇಲೆ ಅಂಬುಜಾರಮಣ
1: ಅಂಬುಜಾರಮಣ
0: ಸೋದರಿ
1: ಸೋದರಿ
0: ಆದರಿ
1: ಆದರಿ
0: ಅಂಬರಿ ಕಾದಂಬರಿ
1: ಅಂಬರಿ ಕಾದಂಬರಿ
0: ನೀಲಾಂಬರಿ
1: ನೀಲಾಂಬರಿ
0: ಅಂಬುಜಾರಮಣ ಸೋದರಿ
1: ಅಂಬುಜಾರಮಣ ಸೋದರಿ
0: ಆದರಿ
1: ಆದರಿ
0: ಅಂಬರಿ
1: ಅಂಬರಿ
0: ಕಾದಂಬರಿ
1: ಕಾದಂಬರಿ
0: ನೀಲಾಂಬರಿ
1: ನೀಲಾಂಬರಿ
0: ಈ ಅನುಪಲ್ಲವಿ ಮುಕ್ಕಾಲೆಡುಪಿನಲ್ಲಿ ಶುರುವಾಗತ್ತೆ.

0: ಇದನ್ನು ಚೆನ್ನಾಗಿ ಪಾಠ ಮಾಡಿಕೊಂಡು ಪಲ್ಲವಿ ಮತ್ತು ಅನುಪಲ್ಲವಿ ಎರಡೂ ನಿಧಾನವಾಗಿ ಯೋಚಿಸಿ ಪಾಠ ಮಾಡಿಕೊಂಡು ನಾಳೆ ನಾವು ಸಿಗೋಣ.
1: ನಮಸ್ತೆ,
0: ಆಶೀರ್ವಾದ.
2: ಪ್ರಿಯ ಕೇಳುಗರೆ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನೀಲಾರಾಮ್ ಗೋಪಾಲ್, ಭಾಗವಹಿಸಿದ್ದವರು ರಮಾರಾಮಯ್ಯ.
3: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಲಿಸನ್ ಟು ತಬ್ಲಾ ಸೋಲೋ ಬೈ ಶ್ರೀ ಸೂರಜ್ ಪುರಂದರೆ, ತಾಲ್ ತೀನ್ ತಾಲ್.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೂರಜ್ ಪುರಂದರೆ ಅವರಿಂದ ತಬಲಾ ವಾದನ, ತಾಲ್ ತೀನ್ ತಾಲ್.

0: You are listening to Tabla Solo by Shri Suraj Purandare. He was accompanied on violin by Shri Shankar Kabadi. Continuing the concert, now listen to vocal recital by Shri Ganpati Bhatt. Rag Ahiravati, Khyal Vilambit Rupak Tal, Bhai Bhor, Drut Teen Tal, Chanchala Nayana.
1: Hindustani Shastriya Sangeeta Karyakramadalli, Suraj Purandare Avarinda Tabala Vadana Kelidiri, Violin ಶಂಕರ್ ಕಬಾಡಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಗಣಪತಿ ಭಟ್ ಅವರಿಂದ ಗಾಯನ ರಾಗ್ ಅಹಿರಾವತಿ ಖಯಾಲ್ ವಿಲಂಬಿತ್ ರೂಪಕ್ತಾಲ್ ಬೈಬೋರ್ ಧೃತ್ ತೇಂತಾಲ್ ಚಂಚಲ ನಯನಾ

0: You are listening to vocal recital by Shri Ganapati Bhatt. He was accompanied on tabla by Shri Gopal Krishna Hegde and on harmonium by Shri Vasant Kanakapur. This program was contributed by All India Radio Dharwad.
1: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಗೋಪಾಲಕೃಷ್ಣ ಹೆಗಡೆ, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: 100 MHz.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್, ಘಟ ಎಸ್ ರಾಘವೇಂದ್ರ ಪ್ರಕಾಶ್. ಮೊದಲಿಗೆ ವಂದಿಸುವುದಾದಿಯಲಿ ಗಣನಾಥನ ನಾಟರಾಗ ಖಂಡ ಚಪುತಾಳ, ರಿಟನ್ ಬೈ ಪುರಂದರದಾಸ. ವೆಲ್ಕಮ್ ಟು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you vocal rendition by Vidushi R. Chandrika. Accompanists are on the violin Vidwan Mysuru Dayakar, on the mridangam M. Gururaj, on the ghatam S. Raghavendra Prakash. To begin with, Vandisuvudadiyeli Gananathana, written by Purandaradasa, set to Nataraga Khanda Chaputala.

ಕಾಮವರ್ಧಿನಿರಾಗ ರೂಪಕ ತಾಳದಲ್ಲಿದೆ. ರಚನೆ ತ್ಯಾಗರಾಜ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ್ ಸೆಟ್ಟು ಕಾಮವರ್ಧಿನಿರಾಗ ರೂಪಕ ತಾಳ ಅಪ್ಪ ರಾಮಭಕ್ತಿ.

ವಿದುಷಿ ಆರ್ ಚಂದ್ರಿಕಾ ವರದನೆಯಲ್ಲಿ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್, ಘಟ ಎಸ್ ರಘವೇಂದ್ರ ಪ್ರಕಾಶ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಇಕನನ್ನು ಪ್ರೋವಕುನ್ನ ಭೈರವಿರಾಗ ಆದಿತಾಳದಲ್ಲಿದೆ, ರಚನೆ ಪಲ್ಲವಿ ಶೇಷಯ್ಯರ್. ಯರ್ ಲಿಸನರ್ಸ್ ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಿದುಷಿ ಆರ್ ಚಂದ್ರಿಕಾ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್, ಆನ್ ದ ಘಟಂ ಎಸ್ ರಾಘವ ಪ್ರಕಾಶ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ ನೌ ಇಕನನ್ನು ಬ್ರೋವಕುನ್ನ ಸೆಟ್ ಭೈರವಿರಾಗ ಆದಿತಾಳ, ರಿಟನ್ ಬೈ ಪಲ್ಲವಿ ಶೇಷಯ್ಯರ್.

ಇದುವರೆಗೂ ವಿದುಷಿ ಆರ್ ಚಂದ್ರಿಕಾ ಅವರ ದನಿಯಲ್ಲಿ ಹಾಡುಗಾರಿಕೆಯನ್ನು ಆಲಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್, ನಟ ಎಸ್ ರಾಘವೇಂದ್ರ ಪ್ರಕಾಶ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ವಿದುಷಿ ಆರ್ ಚಂದ್ರಿಕಾ. ಶಿ ವಾಸ್ ಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್, ಆನ್ ದ ಘಟಂ

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮೇಘ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಗರಜ ಘನ, ಧೃತ್ತೀಂತಾಲ್, ಜರನಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ರಾಗ್ ಮೇಘ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಗರಜ ಘನ, ಧೃತ್ತೀಂತಾಲ್, ಜರನಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಕಾರ್ಯಕ್ರಮವನ್ನು ಮುನ್ನಡೆಸುತ್ತಾ ಇನ್ನೀಗ ರಾಗ್ ಛಾಯಾ ನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ತೀನ್ ತಾಲ್ ಗಗರಿ ಮೋರೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಛಾಯಾ ನಟ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ ತೀನ್ ತಾಲ್ ಗಗರಿ ಮೋರೇ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You are listening to vocal recital by Shri Prabhu Sardar. He was accompanied on tabla by Pandit Raghunath Nakot, harmonium by Shri Basavaraj Gonhalo.
2: This program is the contribution of Akashwani Dharwad, A Time Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ, ವಿಶೇಷ ಡೋಲು ಸಹಕಾರ ವೈಪಿ ನಟರಾಜ್. ಮೊದಲಿಗೆ ಗಮ್ ಗಣಪತೆ ಮುತ್ತಯ್ಯ ಭಾಗವತರ ರಚನೆ ಹಂಸಧ್ವನಿ ರಾಗ ರೂಪಕ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ನಾದಸ್ವರ ರಿಸೈಟಲ್ ಬೈ ಬಿಎಸ್ ರಮೇಶ್ ಬಾಬು ಅಂಡ್ ಪಾರ್ಟಿ. ಸ್ಪೆಷಲ್ ಡೋನರ್ ಸಪೋರ್ಟ್ ಈಸ್ ಗಿವನ್ ಬೈ ವೈಪಿ ನಟರಾಜ್. ಟು ಬಿಗಿನ್ ವಿತ್ ಗಮ್ ಗಣಪತೆ, ಸೆಟ್ ಟು ಹಂಸಧ್ವನಿ ರಾಗ ರೂಪಕ ತಾಳ, ರಿಟನ್ ಬೈ ಮುತ್ತಯ್ಯ ಭಾಗವತರ್.

ತ್ಯಾಗರಾಜರ ಕೃತಿ ರಸಾಳಿರಾಗ ಆದಿತಾಳದಲ್ಲಿದೆ. ಅಪರಾಧ ಮೂಲ ನೋರ್ವ ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ರಸಾಳಿರಾಗ ಆದಿತಾಳ ಅಪರಾಧ ಮೂಲ ನೋರ್ವಾ.

ಹಿಂದೋಳರಾಗ ರೂಪಕ ತಾಳದಲ್ಲಿ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಗೋವರ್ಧನ ಗಿರಿಧಾರಿ. ಗೋವರ್ಧನ, ಅ ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತ, ಸೆಟ್ ಟು ಹಿಂದೋಳರಾಗ ರೂಪಕ ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ವೈಪಿ ನಟರಾಜ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮೈಸೂರು ವಾಸುದೇವಾಚಾರ್ ವಿರಚಿತ ಭಜರೆ ಮಾನಸ, ಅಭೇರಿ ರಾಗ ಆದಿತಾಳ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ರಿಸೈಟಲ್ ಬೈ ಬಿಎಸ್ ರಮೇಶ್ ಬಾಬು ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್.

ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರು ತಮ್ಮ ನಾದಸ್ವರ ವಾದನವನ್ನು ಪುರಂದರದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ದೇಹಾಗ್ರಾಗ ಖಂಡ ಚಾಪು ತಾಳದಲ್ಲಿದೆ ನಾನೇಕೆ ಬಡವನು. ಬಿಎಸ್ ರಮೇಶ್ ಬಾಬು ಅಂಡ್ ಪಾರ್ಟಿ ಕನ್ಕ್ಲೂಡಿಂಗ್ ದೇರ್ ನಾದಸ್ವರ ರಿಸೈಟಲ್ ವಿತ್ ಕಂಪೋಸಿಷನ್ ಆಫ್ ಪುರಂದರದಾಸ ಸೆಟ್ಟು ದೇಹಾಗ್ರಾಗ ಖಂಡ ಚಾಪು ತಾಳ ನಾನೇಕೆ ಬಡವನು.

ಇದುವರೆಗೂ ಬಿಎಸ್ ರಮೇಶ್ ಬಾಬು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸಿದ್ರಿ. ವಿಶೇಷ ಡೋಲು ಸಹಕಾರ ನೀಡಿದವರು ವೈಪಿ ನಟರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Nadaswara recital by B.S. Ramesh Babu and party. Special dolu support was given by Y.P. Nataraj. This program is a contribution of Akashvani Bengaluru. Anytime, Indian music.

ಗಾಧಿನ ಕತ್ತಿ ಟಕ್ಕದ ಗಿತ್ತ ತಗದ ಧಾ ಕೃತಾಂಧ ಕೃತಾಂಧ ಕೃತಾಂಧ ಧಾಧಿಂತ ಕತ್ತಿ ಟಕ್ಕದ ಗಿತ್ತ ತಗದ ಧಗತ್ತಗ ಧಾ ಗದಗಿನ ಧಾ

ಧಗೆ ತಿಟ್ಟ ತಿಟ್ಟ ತಗೆ ತಿಟ್ಟ ತಿಟ್ಟ ಕ್ರಧ ತಿಟ್ಟ ತಿಟ್ಟ ಧಗನ ಧ ಕತ್ರಿ ಗಿಡ ಧಗ ತಿಟ್ಟ ಗಿಂದ್ರ ಧಗೆ ತಿರು ಗಿಡ ತುಂದು ತುಂದು ನಾನಾ ದಿನ ಗಿಂದ್ರ ಗಿಡ ಧ ತ ತ ಧ ಧ ತ ತ ಧ ಧ ತ ತ ಧ ಗಿಂದ್ರ ಧಗೆ ತಿರು ಗಿಡ ತುಂದು ತುಂದು ನಾನಾ ದಿನ ಗಿಂದ್ರ ಗಿಡ ಧ ತ ತ ಧ ಧ

ಧಾ ತಾ ಧಾ ಧಾತ್ರಕ ಧೇಕಿಟ ಕಾತ ಗದಿಗನ ಧಾ ತಕಿಟ ಧಾ ದರಗತಿ ಕಿಟ ಕತ ಗಿಂಗ ಧಾ ತಿಕಿಟ ಧಾ ದರಗತಿ ಕಿಟ ಕತ ಗಿಂಗ ಧಾ ತಿಕಿಟ ಧಾ ತಿಕಿಟ ಧಾ ದರಗತಿ ಕಿಟ ಕತ ಗಿಂಗ ಧಾ ತಿಕಿಟ ಧಾ ತಿಕಿಟ ದರಗತಿ ಕಿಟ ಕತ

ಜೀತಿ ಗದಿಗನ್ನ ಧಗ ದಿಗನ್ನ ಧಗ ದಿಗನ್ನ ಧಗ ದಿಗನ್ನ ಧ ಕದ ಗದಿಗನ್ನ ಧಗ ದಿಗನ್ನ ಧಗ ದಿಗನ್ನ ಧ ಕದ ಗದಿಗನ್ನ ಧಗ ದಿಗನ್ನ ಧಗ ದಿಗನ್ನ ಧ ಕದ ಗದಿಗನ್ನ ಧಗ

ಘನಧಾ ಘನಧಾ ಘನಧಾ ಘನಧಾ ತಿರುಗಿದ ಘನತಾ ಕಳನಕತನ್ ಕಳನಕತನ್ ಕಳನಕತನ್ ದಾ ತಿರುಗಿದ ತಿರುಗಿದ ತಿರುಗಿದ ಕಾಂದ್ರಗನ್ ತಗನ್ ತಗನ್ ತಿರುಗಿದ ತಿರುಗಿದ ಕಾಂದ್ರಗನ್ ತಗನ್ ತಿರುಗಿದ ತಿರುಗಿದ ಕಾಂದ್ರಗನ್ ತಗನ್ ತಗನ್ ತಿರುಗಿದ ತಿರುಗಿದ ಕಾಂದ್ರಗನ್ ತಗನ್ ತಗನ್ ತಿರುಗಿದ ತಿರುಗಿದ ಕಾಂದ್ರಗನ್